ಆದ್ರಾ ಗಾಂಧ್ರವ ಮಂಡಪೇ ದರುದರಿಯನ್ ಸಿನ್ ಗಾಯನ ಕಂಡಪನ ಗೀತೆ ರಚನಾ ಕಲ್ಲದ್ದೆ ಪೂಜ್ಯ ಕಿರಿಪತ್ತುಡ ಜ್ಞಾನಾನಂದ ಸ್ವಾಮಿನ್ ವಹನ್ಸೆ ವಿಸಿಂಗ್ ಸಂಗೀತ ವತ್ಕಲೆ ಶಾಸ್ತ್ರಪತಿ ಅಜಿತ್ ಅತಪತ್ತು ಸಂಗೀತಜ್ಞ ವಿಸಿಂಗ್.